0: ಓಕೆ ಜಿ, ವೆಲ್ಕಮ್ ಬ್ಯಾಕ್. ಯೋಸಲಿವ್ಯಾ ಟೋಲ್ ಅವ್ರಿ ದುನ್ ಕೊತಾದಿ ರೇಡಿಯೋ ಮನ್ ಕರಕ್ ಅಠಾಸಿ ಶಾರಿಯ ಚಾರ್ ಕರಕ್ ಖೋಶ್ ಖೋಶ್ ಕರಕ್ ಬ್ಯೂಟಿಫುಲ್ ಕರಕ್ ಹಡ್ಪಡ್ ಕರಕ್ ಜೇಡ ವೆಲ್ಕಮ್ ಹರ್ ಕಲೆ ಹೋಯ್ದ ಪೆಲ ಡಿರ ಡಿರ ಮುಬಾರಕ್ ಸಜೆ ಸೋಕ್ ಮೆ ಚೇತ ಚೇತ ಕ ಆವಾಜ್ ಓರ್ವಿ ಮ ಶಿರೋನ್ ಕ ಶಿರೋನ್ ಚಿಗಾನಿ ಮ ಮಿಗಾನಿ ಠಿಗಾನೆ ಚೋಲೋ ದ ಪ್ರೋಗ್ರಾಮ್ ಕ ಯೂಸ್ ಅಲಿ ಬ್ಯಾಡ ಡೇ ವೆಲ್ಕಮ್ ಹರ್ ಕಲೆ ಜಲಶ್ ಕಿ ಚಿತಾ ಲೋಡ್ ಮಸಾ ದೋಸ್ತ ಉಪಾತ ಲಗಿ ದಲಿ ವಿಚೆ ಜಪದಿ ಟೆ ಮನ ಚೇತಾ ಸೋ ಸೋ ವಾಪಸಿ ಮುಕಡೆ ದ ಪ್ರೋಗ್ರಾಮ್ ಕೆ ಬಿಲ್ಕುಲ್ ರಕೀಬ್ ಖಡಾ ಕರೋ ಸರ ಮೌಜೂದ ಠೀಕ್ ಇದೆ ಪ್ರೋಗ್ರಾಮ್ ಕೆ ಮಿಲೋ ತೋ ಸಮಯ ಕಾ ಠೀಕ್ ತರ 7 ಬಜೆ ಪೂರಿ ವಿ SMS che aga haru gali SMS ta bahar time irkao SMS bahar shamil ho khokal taraf de su kal mande guru chimish tara ne scholar sok tabi ji sevel ab se kal chide aga shamil ji ji assalam alaikum wa rahmatullahi wa barakatuh ji ji wa alaikum assalam wa rahmatullahi wa barakatuh humish tara sok tidi kim zena soka jia nur acha sahi jia nur ta program ka dad welcome har kal le de bani na ಅಜಯ್ ಸಹಿದ ಬಾನಿ ಗೋಲ್ ನಾ ಸಹಿ ಹೊರಕೆ ದೋಸ್ತ ಈದ ಫೆಲರ್ ಇಸ್ ಡೇರ ಡೇರ ಮುಬಾರಕ್ ಶಾ ಓಕೆ ಜಿ ಖೈರ್ ಮುಬಾರಕ್ ಅಂಡ್ ಶುಕ್ರಿಯಾ ಜಿ ಖೈರ್ ಮುಬಾರಕ್ ಜಿ ಬಿಲ್ಕುಲ್ ಅಗೋ ತಖ ಸ್ಟಾಫ್ ದೈ ಮುಬಾರಕಿ ಓರ ಸಿದಾ ಜಿ ಪ್ರೋಗ್ರಾಮ್ ಸರೋವರ್ ವೇ ಸಹಿ ಯೋ ಜಹಾನ್ ಮನ್ನ ಚಿತೋ ಸೆ ಕಾಲ್ ವಕ್ರ ಪ್ರೋಗ್ರಾಮ್ ತ ಪ್ರೋಗ್ರಾಮ್ ಕ್ಯೂ ನೋಡ್ ಸರ ಸರ ಶಾಮಿಲ್ ಅವೆ ಜಿ ಜಿ ಓಕೆ ಜಿ ಅಖರಕೆ ಡೇ ಖೋಶ್ ಪೇಗಾಮ್ ಸಿ ದಾಗಾ ತೋ ಸೆ ಪಾಸ್ ಕರ ಓ ಟೋಲ್ ಹೋತಾ ಜಿ ಯೋ ಜಹಾನ್ ಮನನಾ ಥ್ಯಾಂಕ್ ಯು ಸೋ ವೆರಿ ಮಚ್ ಯಕೀನಿ ಜಿ ಡೇ ಖೋಶ್ ಪೇಗಾಮ್ ಸಿ ದಾ ಅಗಾ ಖರಕೆ ಯಾನಿ ಕೆ ಜಿ ನೂರ್ ಕಾರ್ ಕಡೆ ಓದೆ ಬಾನಿ ನಾ ಓ ಡೇ ಖೋಶ್ ಮೆಸೇಜ್ ಸಿ ದಾ ಗೋ ಡೆಲಿವರ್ ಕರ ಲೋ ಬಿಲ್ಕುಲ್ ಟೋಲ್ ಅವರೆ ದುನ್ ಕೋ ತಾ ಕಿ ದೇ ಖಪಲ್ ಜೋನ್ ಸರ ದೇ ಖಪಲ್ ಖುಶಾಲು ಸರ ಸರ ಕೆ ನಾ ಕೋಶಿಶ್ ಕವೈ ಚಿ ನೂರ್ ಇನ್ಸಾನೋ ತಾ ಖುಶಾಲೈ ಸಿ ದಾ ಅಗಾ ತೋ ಸೆ ವೆರ್ ಕವೈ ಜಿ ಖುಶಾಲಿ ದೇ ಮುಬಾರಕ್ ಗೌರವ ನೆಕ್ಸ್ಟ್ ಕಲರ್ ಶಿ ಮಿಸ್ತರ ಅಧಿಕಾರಿ ಲಾರಿ ಸೋಕ್ತಿ ಜಿ ಅಸ್ಸಲಾಮ ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು ಜಿ ಜಿ ಜಿ ಸೋಕರ್ ಸರ ಖಬರ್ ಕವೈದಿ ಕಿಮ್ ಜೈನಾ ಖಬರ್ ವಕೈ ಜಿ ಓಕೆ ಜಿ ತುಸ ಆವಾಜ್ ನರು ಸಿ ಶಾಯೂಸ್ ಅಲಿ ಬ್ಯಾಟ್ ರಾಯಿ ವಕೈ ಶಾ ಕಾಲ್ ಮೇ ಡ್ರಾಪ್ ಕಲು ಸಹಿ ಗೌರವ ನೆಕ್ಸ್ಟ್ ಕಲರ್ ಶಿ ಮಿಸ್ತರ ಅಧಿಕಾರಿ ಲಾರಿ ಸೋಕ್ತಿ ಜಿ
1: ಅಸ್ಸಲಾಮ ಅಲೈಕುಮ್ ಪಖೇರ್ ದಾಖೋ ಅಡಿಕಾ ಸಬೇರ್ ದಿ ರಜ್ಮಕ್ ನಾ ರೋಗಾಯ್ ಕಾಖೀರ್ವಿ ಶಬರು ಬಾರಿ ತಬ್ಯಾ ಸಬಿರ್ ವಜೀರ ಸರಂಗೆ ಇದ್ದೆ ಶೋ ಕದೆ ಪಿಲಾ ರೇಜಾ
2: ಬರಬರ ಅಲ್ಹಮ್ದುಲಿಲ್ಲಾಹ್ ಶೋ ಮಾಟಲ್ ಮಾಶಾಅಲ್ಲಾಹ್ ಪ್ರೋಗ್ರಾಮ್ ತರ ವರ್ ಸಕ್ಷವಾಯಿ
1: ಏ ಹಾ ವೆತಿ ಆಯಿ ಹಾ ಆ ಜೆ ಗೋಶೆ ದೇ ಖಡರಿ ಕನಾ
2: ವಾದರ ದಾಸ್ ಯೇ ಜೆ ಖುಲೇ ತರ ಬಿರಾದ ನಡಾಕ್ಯೋ
1: ಮಾ ಕಾ ಸಡಾ ಮನಾ ಗರ್ಮ ವಸ್ವಲಿ ಮಾಶಾಲ್ಲಾಹ್
2: ಖಾರೂಕ್ ಮಸಮ್ದ